ಯಾರುಲಿ ಸುಂದೇವನೊಂಚ ಆಕಾಶವಾಣಿಕ ಕರ್ಸಾಂಕೇಂದ್ರ ರಾವಕಿ ಚನ್ಮ ಇಸ್ಕೇಂದ್ರ ಬಾಟ ರೀಲಗರಿ ಚುನಾಯ್ ರೇಖಾ ಸಾಂ ಆಕಾಶವಾಣಿ ದಿಲ್ಲಿ ಕೇಂದ್ರ ಕೋ ಸಮಾಚಾರ ತೈಸ್ಕ ನಿಮ್ತಿಕೆ ಚನ್ ಪ್ರತೀಕ್ಷಾ ಸಾಸ್ನು ಹೋಸ್ ರ ಸುಂದೇಗನ್ ಹೋಸ್ ಆಕಾಶವಾಣಿ ಕರ್ಸಾಂ.